ಫೇಕ್ ಆಗ್ತಾಯಿ ನೀ ದೇವಿ. ಹೇ ದೇವಿ, ಅನಂತ ಪರಾಕ್ರಮವಾಳ ಆ ವೈಷಮೀ ಶಕ್ತಿಷು, ವಿಶ್ವನಾ ಕಾರಣ ರೂಪ್ ಆಪ್ ಮೂಲ ಪ್ರಕೃತಿಷು, ಅಖ್ಖಾ ಜಗತ್ನೆ ಆಪೆ ಮೋಹಿತ್ ಕರಿ ನಾಖ್ಯೂಷಿ.